so ye can fool ye shrow ye shower new yam yeni so near wa ye a day and my erwadi yeni so yanda wasia na ye ye tia fo yen you are ya na ye ye bonia ye enterwadi ye da wasi yeni ye tia fo nyina yeni ye dofu nyina eda wasi empo erwadi ye da wasi se ya tan fo etiase na wodi won ani be hunu ni erwadi wo ye ye ni ya wo be ye ye ni wodi won aso be te erwadi ni wo ya ma ye na ashiwomo na ayomo shi na ashawu nyankopon ani onyam ye da wasi ye shewa ni onyam ye ma odin so wo be bia odi ye firi be bia odi abedru enka ye nso ye ne hwan na dien ani ye fie ye da wasi ye da wasi vaida mama anti bia da wasi amalenda nini kunu nini ma ni kunu dofo ene ni ma eda wasi ama Millicent ni na busu eda wasi na na ye nya akwa jima ni na busu eda wasi abina abina from poma ni ni ni ma ni ni nananom eda wasi esese akutunu na na from poma susu oni ni kunu dofo ni ni ma eda wasi evrade mama ya mama ya Maya, Maya, nini mani ni nananom, nini nianom. A papa fwe womo edi asidamo wewade. Gifty, a fear gifty, edi radiasi. Gifty Sam, susu edi radiasi. A joint you are edi radiasi. Johnson Edu Boahin Ederu Adiasi Kweku Ofori Ederu Adiasi Amo Onini Ma Andrews Ensu Ederu Adiasi Augustina Tete Ederu Adinyanko Pong Asi Ni na busu nyina Christy Ederu Adiasi Onini kunu ene ne ma Masa and Nora